ಮಹಾದೇವ ಶಿವ ಶಂಕರ ಸಂಭವ ಮಹಾಕಾಂತಾರ ತ್ರಿಪುರಾರೇ ಮೃತ್ಯುಂಜಯ ವೃಷಭಿನ ಗಂಗಾಧರ ಮಣಮಗನಾರೇ ಹರ ಶಿವ ಶಂಕರ ಗೌರೀಶಂ ಮಂದೇ ಗಂಗಾಧರ ಮೀಶಂ ಶಿವರುದ್ರಂ ಪಶುಪತಿ ಮೀಶಾನಾಂ ಕಲಯೇ ಕಾಶೀಪುರಿನಾಥಂ ಜಯ ಶಂಭೋ.